0: ಹಿಂಗೋಲ್ ಇದಾದ
1: ಅಚ್ಚಂತ ಗೋಟುಲ್ ಗದಿಲ್ಲ ಏನ್ ಇಲ್ಲ ಇವ್ರು ಹುಂಜವಲ್ಲವ್ರ ಗೋಟುಲ್ ತೀರಾ
0: ಹಿಂಗೋಲ್ಲಿರ
1: ನಾಟೆಂತ ಬಗಿ ತೆದ್ಲಿರಾ
0: ಹಿಂಗೋಲ್ ಇದಾದ
1: ಅಚ್ಚಂತ ಇಲ್ಲ ಏನ್ ಇಲ್ಲ ಇವ್ರ ಗೋಟುಲ್ ತಾಜಿನ ಹೊಂಜ ಜುಹೆ ಮಾಸ್ ಕರ್ಸ್ತೂರ್ ಬುಕ್ಲೆ ಮಾಸ್ ಹುಂಜವಲ್ಲವ್ರಲಿರಾ
0: ಹಿಂಗು ಬನ್ನಿರ
1: ಬುರ್ಕಾಲ್ ಆಸ್ಕೊಂಡ್ ಪೇನ್ ಲೈ ಆಸ್ಕೊಂಡ್ ಹತ್ತಲ್ಲಿರ ಗೋಟುಲ್ತೇ
0: ಹಿಂಗೋಲ್ಲಿರ
1: ಏ ತರ್ಯಾದಾದ.

0: ಅಚ್ಚು ಅಂತೂ ತರಿಯ ತರಿಮ ತರಿಯ ತರಿಮ ತರಿತುರ್ಲಿರಾ
1: ಹಿಂಗೋಲ್ಲಿರ
0: ಅಚ್ಚು ಅಂತೂ ಹೂಡಿಸ್ಕೊನಿತೋ ಹೂಡಿಸ್ಲೇ ಅವ್ರ ತು ಮುಟ್ತುರ್ಲಿ ತಾನು ಜಗಮಗಿ ಮಾಯನದು